ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿಂ ದರೆಗಡ ದಿ